ಮಗನು ಯಾಕೆ ಸಾಕಿ ಪ್ರಮಾಣೆ ಯನ್ ಹಕಮೋ ಓವಿನ ಮಾಕ್ಷನ್ ಲವ ಹೇ ಹಯ ಹಯ ಹಯ ಹಯ ಹಯ ಹಯ ಹಯ ಮೇ